ಸುಜನುಃ ಮಜ್ಜಿದ್ದ ಮದ್ಗದ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಶಮಾಂ ನಿತ್ಯಂ ತುಷ್ಯಂತಿ ಚರಮಂತಿಜ. ಅಸ ಗೀತೆಜ ನವ್ಯಾಧ್ಯಾಯ ಮಧ್ಯೆ ನವ್ಯಾ ಶ್ಲೋಕ ಮಧ್ಯೆ ಉದ್ಧೃತ್ ಕೇಳಿಲ್ಲ ಹೇ ಹೋ ಯಾ ಶ್ಲೋಕಾವರಿಲ್ಲ ಆಪಲ್ಯ ಟೀಕೆ ಮಧ್ಯೆ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜ್ ಮಂಟಾತ್